0: ಹದರವಾಟೆ ಹದರವಾಟೆ brought to you by
1: ದಿನನ ಲೋಕುಮ ಸುಪ್ರೀಂ ಟ್ಯಾಗ್ ಇದನೆ ಕಮಲೋತರಯ್ಯ NLB ಮೆಗಾ ಪವರ್ ಒಬ ಅದಮ ಮಿಲದಿ ಕನ್ನ
2: ಹಿರು ಪಾಯನೋಮಿನ್ ವಿಶ್ವಾಸ ಹಿರು ಸಾಲ್ ಒಬಗೆ ಲಂಗಮ ವಿಲಂದ ಸಲಿನ್ ಅದಮ ಮಿಲದಿ ಗನ್ನ
3: ಅಮ್ಮೆ ರಂಬುಟಾಂ ಗಿನಿ ಗಣನ್ ದೀಲ ಕೆಸ ಹದಾ ಗರ್ನದ ಹದನ್ನೇ ಏಹೆಮ ಗಣನ್ ನೆಹೆ ಅನಿಕ ಕೀಲಸಕೆ ಹೆಮ ಎಲವಳು ಪಲತುರಕ್ಮ ಫ್ರೆಶ್ ಓನೇನ್ನಂ ಮೇಕ ಕಲಿಂದನಂ ಹಿಟಿಯನಂ ಅತನ ಮೆತನ ರಸ್ತ್ಯಾದು ವೆನ್ನೆ ನೆ
4: ಕೀಲ್ಸ್ ನೌಂ ಬವೈ ಅಡುಮು ವಿಲೈ
5: ಕವತತ್ ಅಲುತ್ ಕಾಗೆತ್ ನೆತ್.

ಸುಭಮಂದರಂ ರೇಕ್ ತರಂಗ ಮೋಹತ ಕಿನಾವನು ದವಸ ಕಂಡಾನ ಕಂದುಲು ದೆನ ಆಯ ಅಪೇ ಕಂದುಲು ತಿಸಲಾಯ್ದು ತರಂಗ ಏನಿ ಸಮಂಗ ಆದರೆ ವಿಶ್ವಾಸ ಕರ್ನಿಕ ನೆವೆತ್ತುವ ಕೆಲಿ ಮಂಡಲಿ ರೇಣುಕಾ.